ಜರ್ ಛನಕಿ ಜನನ ಜನನ ಜನ ತಾನಿ ದಪ ಮಪ ಗಮ ಪಮ ಘರ ಚಾಚ ಪಾನಿ ರೇಸ ಪಾನಿ ರೇಸ ಪಾನಿ ರೇಸ ತಾಲು ಪೆ ಮನ ಕಿ ಜಾಂಜರ್ ಛನಕಿ ಪತ್ಲಿ ಕಮರ್.